ಕಲತ ಜಂಜದು ನೀವು ಘನವನ್ನಾಗಮುನು ಎಟು ಕದಚಿ ನಾವು ಗದಿನುನ್ನ ಕೊಲ ಕುಲಕು